ಯತೋ ಯತಃ ಸಮೀಹಸೇ ತತೋ ನೋ ಅಭಯಂ ಗುರು ಶನ್ನಃ ಗುರು ಪ್ರಜಾಭ್ಯೋ ಭಯನ್ನಃ ಪಶುಭ್ಯಃ ಸುಶಾಂತಿರ್ ಭವತು. ಶ್ರೀಮನ್ ಮಹಾಗಣಾಧಿಪತಿಗೆ ನಮಃ. ಶ್ರೀ ಸದ್ಗುರು ಚರಣಕಮಲ ದೇವತಾಭ್ಯೋ ನಮಃ. ಚರಣಾರ್ವಿಂದಯೋ ಅಕ್ಷತ ಮಂತ್ರ ಪುಷ್ಪ ಅಕ್ಷತಂ ಸರ್ವೋಪಚಾರಾರ್ಥೇ ಗಂಧಾಕ್ಷತ ಪುಷ್ಪಾಣಿ ಸಮರ್ಪಯಾಮಿ. ಪುಣ್ಯಂ ಪುಣ್ಯಾಹಂ ದೀರ್ಘಮಾಯುರಸ್ತು ನಿರ್ವಿಘ್ನಮಸ್ತು. ಪುಣ್ಯಂ ಪುಣ್ಯಾಹಂ ದೀರ್ಘಮಾಯುರಸ್ತು. ಗಂಧಾಕ್ಷತ ಪುಷ್ಪ ಗುರುಜಿಗೆ ಚರಣ ಪಾದಕ ಒಪ್ಪಿಚಡಾದಂಗೆ. ಓಂ ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಓಂ ಇಷ್ಟ ದೇವತಾಭ್ಯೋ ನಮಃ. ಓಂ ಕುಲದೇವತಾಭ್ಯ